ಮನೋರಮ ಬಂಗಲೇ ತೇಲಿಯುಡೇದೆ ಪಾಡುದ ಮಯಾಳಿಗೆ ತಗೋಡಲಾಡು ಪರಮಭಕ್ತ ಭಕ್ತರು ದುರ್ಲಭಾರಾವಾರುಂಡ ಜನ್ಮ ಮರಗುಡೆ ಕಲಿಬಾದಲು ಬೀಚು ಬಾಯನೇ ಹುಜಂಬುಜಮಯಾನೆತಿ ತಗೋ ಮಾಟಲಾಡಳು ಹರೇ ಸಾಯಿ ದೇವಾ ಪತ್ತಿ ನೀರ ಮುಗಿದು ಪಾಡಬೇಡ ರಾಜ ದುರಗರಾಜ ರಾಜ ಸರತಿ ಮುಗದಾಟ ಎಲುಜು ಬೇಡಿಕೊಂಡ ನನ್ನ ದಾಪ ಪ್ರೋಭು ಬಭದಮಯಾನೆತಿ ತಗೋ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ಸರಳದ ಮಕುಟ ಕುಂಡಲ ಹರಾಜಿ ದಹಲೇ ಜನುಜುಳೆ ಹೊಗಡಗ ಸಾಗರ

0: ಸೈರಂ ಗಣೇಶ್. ಸೈರಂ ದೀಪಿಕಾ.
1: ಸೈರಂ ಅಕ್ಕ, ಗಣೇಶನ ಏದೋ ದೀಕ್ಷಗಾ ವಿಂಟುನಾಡೆ.
2: ಹಾ ಹಾ, ಸೈರಂ ಸೈರಂ ಸೈರಂ ಅಕ್ಕ ಸೈರಂ.

0: ಸೈರಾಮ್ ಗಣೇಶ್. ಸೈರಾಮ್ ದೀಪಿಕಾ.
1: ಸೈರಾಮ್ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಾಮ್ ಸೈರಾಮ್ ಸೈರಾಮ್ ಅಕ್ಕ ಸೈರಾಮ್.

ಸನಿ ರೀ ಸನಿ ದಬ ಸನಿ ದಬ ಮರಿ ಸನ್ನಿ ಸನಿ ರೀ ಸನ್ನಿ ಸನಿ ರೀ ಸನ್ನಿ ಸನಿ ರವ ಸನಿ ದಬ ಸನಿ ದಬ